ಸಾರ್ಯ ಮಂದೆ ಕಾರ್ಲಿಕ್ಕೆ ಹೋಗಾಗರು ನಾನು ಉದ್ರೆ ಕಿರುಪಾ ಸುಖಸಾಗರು ಪಾಮತೇರಿ ಸರನಾಯಿ ಮಂದನ ಕಾರ್ತರಿಹಾರನಾಯಿ ರಹಾ ದೂಜ ಗೌಡಿ ಮಲ್ಲ ಪಂಚಮ